ಗಗ ಗೋಗನ್ ಕುಂದ್ರವೋ ಸಾಸ್ ಸಾಸ್ ಜಪನೀತ್ ಕಾಂಬೆ ಸಾಸ ಬೇತ ಬಿಲ್ಮನಾ ಕರಿಯೋ ಮೀತ ನೆ ಬಾರಕ್ ನ ಜೋಬನೆ ನ ಬಿರ್